ಮನುಷ್ಯದಮ್ಮ ಭಯೋಬಲ ಸತ್ಸಮಗಾಯೇನ ಮನುಷ್ಯದಮ್ಮ ಪಾಯೇಕೋ ಸಫಲ ಭೂನೈ ಪಾಯೇನ ಮನುಷ್ಯದಮ್ಮ ಸಫಲ ಹೋನ ತೇ ಸೈ ಭಾಯೇನ ಕುಸಂಗತ್ಕೋ ಸಂಗತಿಗಳ